0: ama me no mi no ayɛ na de bia wa ye bia ayɛ
1: yes
0: na de bia wa ye bia ayɛ ye
1: papa
0: sanya urade nyankopɔ anka me ni ba bia me no mi no yɛne nam ebi anke tinse dwase
1: enyo
0: ebi anke wo geto ayɛ hye
1: esa
0: ebi kura anka wo bo ahya wo Onyame wo ye dodo onyame wo ye onyame wo ye onyame wo ye obiamie na no nka se nyame wo ye
2: nyame wo ye
0: nyame wo ye
2: nyame wo

0: Yes. New year na wo. Enti wo ewiase menu e wo asase koso. Enti wo nyam ye wo new year se. Baabi a wo no di wo so.
1: Yes.
0: Ena Satan so e wo new year se. Baabi a wo no di wo so. Ena wo nyam se. Sene wo si e do ewiase ni. Enti wo no wo so wo no new year se no.

0: ye condemn wo mu
1: dabi
0: ye ntu wo mu nkyene
1: dabi
0: se waye rust and tea on kani pa ho
1: dabi
0: wo ye tutu ni nti on kani pa ho
1: dabi
0: wo ye kronfo nti on ka ye hu bi wo mfata yesu ani ni mu wo no de wo nyame ba ye ntu ni nkyene na papa e wo se ye tu wo mu nkyene
1: dabi
2: asepa fm
1: asia from bayi nti
0: reven
1: papa
0: e wo se ye tu wo mu gu
1: da